ಹಾಳೆ ಪುರುವ ರಘುಕುಲ ತಿಲಕ ಮಾಧೆ ಸೀತೆನು ಅಪ್ಲೆ ಡುಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿ ಹಸೂನ್ ತಿಚ್ಚಾ ಇಚ್ಛಾಂಚಾ ಆದರ ಕೆಲಾ. ಮನಾಲೆ, ಜಾನಕಿ, ತುಜಿ ಇಚ್ಛಾ ಲವಕರಾತ್ ಲವಕರ ಪುರಿ ಕರಿನ್. ಪತಿ ಪತ್ನಿಂಚಾ ಹಾ ಮನೋಹರ ಸಂವಾದ ಝಾಲಾ. ತ್ಯಾಚ್ಯಾ ದುಸರಾ ದಿವಸಿಚಿ ಗೋಷ್ಟ. ಭದ್ರ ನಾವಾಚ್ಯಾ ಏಕಾ ಗುಪ್ತಚರಾನ್ ಶ್ರೀರಾಮನ ಸಾಂಗಿತ್ಲ, ರಾಜನ್, ಸೇತು ಬಂಧನ ಆಣಿ ರಾವಣ ವಧ ಯಾ ದೋನ್ ದೈವಿ ಕೃತ್ಯಾಬದ್ದಲ್ ಸಾರಿ ಪ್ರಜಾ ಆಪ್ಯಾಲಾ ಧನ್ಯವಾದ ದೇತ ಆಹೆ. ಪಣ ಕಾಯ್ ಸತ್ಯತೆ ನಿರ್ಭಯಪಣೆ ಕಥನ ಕರ. ಅಶಿ ಶ್ರೀರಾಮಾಂಚಿ ಅನುಜ್ಞಾ ಮಿಳ್ತಾತ್ ಭದ್ರ ಪುಡೆ ಸಾಂಗು ಲಾಗ್ಲಾ. ಲೋಕಾನ ಏಕ್ ಕಳತ್ ನಾಹಿ ಕಿ ರಾವಣಾಚ್ಯಾ ಘರಿ ರಾಹಿಲೀಲಿ ಸೀತಾ ಶ್ರೀರಾಮಾನಿ ಪರತ್ ಪತ್ನಿ ಕಶಿ ಮಾನ್ಲಿ. ತಿಚ್ಚಾಶಿ ಪ್ರಣಯ ಕರ್ಣ್ಯಾತ್ ತನ್ನ ಕೊಂತ ಆನಂದ ಹೋತ ಅಸೆ. ಲೋಕಪಾಲ್ ಶ್ರೀರಾಮಚಂದ್ರಾಂಚ ಮನ್ ಪುನಃ ವಿಷಣ್ಣ ಝಾಲ. ಆಪಲ್ಯಾ ಪ್ರಾಣಾಂಚಿ ಶಪಥ ಘಾಲೂನ್ ತ್ಯಾನಿ ಲಕ್ಷ್ಮಣಾಲಾ ಆಜ್ಞಾ ಕೇಳಿ, ಲಕ್ಷ್ಮಣ, ಜಾನಕಿಲಾ ವಾಲ್ಮೀಕಿ ಆಶ್ರಮಾಚಾ ಸನ್ನಿಧ್ ನೀವು ಸೋಡೂನ್ ಯೇ. ಲಕ್ಷ್ಮಣಾಜಿ ಕುಣಾಹಿ ಭಾವಂಡಾಲ ಶ್ರೀರಾಮಾಂಚಿ ಶಪಥ ಉಲ್ಲಂಘಿತ ಅಲಿ ನಾಯಿ. ಲಕ್ಷ್ಮಣಾನ ರಥಾತೂನ್ ಜಾನಕಿಲಾ ವನಪ್ರದೇಶಾತ್ ನೇಲಿ.